ಚುಟ್ಟಿ ವಾಹಿಗುರು ಜೀ ಕಾ ಖಾಲ್ಸಾ ವಾಹಿಗುರು ಜೀ ಕೀ ಫತಿಹ. ವಾಹಿಗುರು ಸಾಹಿಬ್ ಜಿಯೋ, ದರ್ಶನ ಪ್ಯಾಸೀ ದಿನ ಸುರಾತ್, ಚಿತ್ವ ಅನ್ ದಿನ ನೀತ, ಖೋಲ ಕಪಟ ಗುರ ಮೇಲಿಯಾ, ನಾನಕ